Obre me nsa me ba me ya. Ade ba ko pɛ. Na ye wo Nyankopɔn ko ɛna wo nim. Na sɛ me ye wo Nyankopɔn heart. Me ye wo nyame wa koma de. Me gidi na me gito me sɛ wo Nyankopɔn be kɔ so aso ja no ɛwɔ me so.